ಜರಿಯಾಗಿಲ್ಲ ಯಾರ ಮಾಲನೆಯೋ ಕಸಿ ಹೊಲೆಯಾಗಿರೋ ಯಾಗೆ ಸುಂಚರಿಯಾಗಿಲ್ಲ ಯಾರ ಯಾ ಜರ್ಸಿ ಯಾರೇ ಬಿಸುಕು ಜೈ